0: ಬೆಂಗಳೂರು ಆಯೋಜಿಸಿದ ಶ್ಯಾಸ ವಿಭೂತಿ ಗೋಪಾಲ ಅಲ್ಲಿ ಕಾಣಿಸಲಾಗಿದೆ. ಬೆಳಗ್ಗೆ ಪಾಗಿ ನಿರ್ದೇಶನ್ ಶಿವಪ್ರಭು ಭೂಷಣ್ ಅಠಾವಂತ ಮಿಶ್ರಿ ಶಾಮಿಲ್ ಹೈ. ನಾಗರಿಕ ಅಲಂಕಾರ ಸಮಾರೋಹ ಕಾ ಈ ಪಹಲಾ ಚರಣ ಹೈ ಔರ್ ದೂಸರೆ ಚರಣ ಮೇ ಶೇಷ ರಹೆ ಪದ್ಮ ಅಲಂಕಾರ ಪ್ರದಾನ ಕಿಯೇ ಜಾಯೆಂಗೆ. ಇದು ಹಮಾರೇ ಬೀಚ್ ಮಾನನೀಯ ಪ್ರಧಾನಮಂತ್ರಿ ಜೀ, ಮಾನನೀಯ ಉಪರಾಷ್ಟ್ರಪತಿ ಜೀ, ಲೋಕಸಭಾ ಅಧ್ಯಕ್ಷ, ಮಾನನೀಯ ಗೃಹಮಂತ್ರಿ ಜೀ, ಈ ತಮಾಮ್ ಅತಿಥಿ ಪಹುಂಚುತ್ತೆ ಔರ್ ಕುಚ ಕ್ಷಣಮೇ ಹಾಕಾರ ಪಧಾರೆಂಗೆ. ರಾಷ್ಟ್ರಪತಿ ಶ್ರೀಮತಿ ದ್ರೌಪದಿ ಮುರ್ಮು.
1: Namaskar and a warm welcome to part one of the civil investiture ceremony as we broadcast from the Ganatantra Bhavan at Rashtrapati Bhavan in the august presence of dignitaries and the proud recipients of the prestigious awards